0: urade kwa se wokwati urade na betumi aye se je urade wa aso nye ni wa se wo papa na ye fadi dia papa maye na sumbie
1: o se ye ja na chiriwa aso nye ni wa busiam
0: ma me kachira wo si amo suma bo suma me kachira se ye dia betumi atena busiam ni wa bra woni bi yesu
1: se ye ja na chiriwa aso nye ni wa warie
0: ya me pass me catch on is that so what to yesu asumbie ni abusue ni
1: o sa uja na chiriwa ye dia ni wa mawo
0: mane katira wo so kwati awurade a wo betu ye die
1: o sa ye ja na chiriwa
0: e ba wa be ye den wenya ba pe awurade akwa bi e wo ba